ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವಗರಿಗೆಸಿ ಅನ್ನ ಶ್ರೀ ಶಂಕರ ಭಗವತ್ಪಾದುಲ ದಿವ್ಯವಾಣಿನ ಅನುಸರಿಸಿ ಸಂಸಾರ ಸಂದ್ರ ಸಂತರಣಮುನಕು ಭಕ್ತಿ ಸುಲಭೋಪಾಯಂ. ಸೃಷ್ಟಿ ಸ್ಥಿತಿ ಲಯಾಲಕು ಮೂಲಾಧಾರಮೈನ ಪರಾಶಕ್ತಿ ಅನುಗ್ರಹಂ ಪೊಂದಟಾನಿಕಿ ಸರ್ವರು ಅರ್ಹುಲೇ. ನಿರಕ್ಷರ ಕುಕ್ಷಿ ಅಯಿನ ಗುಹುಡು ಬೋಯವನಿತ ಶಬರಿ ಪಕ್ಷಿಯಗು ಜಟಾಯುವು ನಿರುಪೇದೆಯಗು ಕುಚೇರುಡು ಭಗವದನುಗ್ರಹಂ ಪೊಂದೇರು ಕದಾ. ಆವಗಿಂದಂತ ಭಕ್ತಿ ವಿಶ್ವಾಸಂ ಉಂಟೇ ಚಾಲು, ವಿಶಾಲಾಕ್ಷಿ ಅನುಗ್ರಹಂ ಕಲಿಗಿನಟ್ಲೇ. ಅಮ್ಮ ನೀ ಚಲ್ಲನಿ ಚೂಪುಲ ನಾಪೈ ಪ್ರಸರಿಂಪ ನಿಮ್ಮು ಅನುಟಕೈ ಭವಾನಿ ನೀವು ಅನ್ನಂತ ಮಾತ್ರನ ಪ್ರಸನ್ನ ವದನಂತೋ ಶ್ರೀ ನೀ ಸಾಯುಜ್ಯ ಪದವಿನಿ ಇತ್ತುವನೆ ಆರ್ಯಶಂಕರುಳು ಸೌಂದರ್ಯ ಲಹರಿಲೋ ಇಲಾ ಅನ್ನಾರು. ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿ

ಸ್ತ್ರಿಯಃ ಸಮಸ್ತಾಶ್ಚತವೈವ ಭೇದಃ ಸ್ತ್ರೀಯಃ ಸಮಸ್ತಾಶ್ಚತವೈವ ಭೇದಃ ಅನ್ನ ಆರ್ಯ ಶಂಕರೊಳ ಸೂಕ್ತಿ ಆತನ ನಾಲ್ಕುಪೈ ನರ್ತಿಂಚಿ ಕಾಬೋಲು. ಅಮ್ಮ, ಸ್ತ್ರೀಯಂದರೂ ಶ್ರೀಮಾತಕು ಪ್ರತಿರೂಪಾಲೇ, ಪೈಸರುಳೇವನ್ನ ಪರಿತಾಪಮ್ಮಾನು, ಭಗವತಿ ಕೃಪ ನಾಕುನ್ನ ಚಾಲುಣು ಸೆಲವು ಅನಿ ಲೇಚಿ ನೆಲಚಾಡು. ಅಬ್ಬಿ ಆಗು, ನೀವು ವೆಳ್ಳೇದೆ ಆ ಕನ್ಪಡೆ ಊರೇಗ? ಆ ಊರ ಉಮಾಪದ ಭಟ್ಟುಗಾರಣಿ.

ಸಾದರ ದಳಿತ ನೀಲೋತ್ಪಲ ರುಚ ದವೀಯಾನ್ ಸಂಬೇನಂ ಸ್ನಪಯ ಕೃಪಯ ಮಾಪಪಿಸಿವೇ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವಾ

ದಾರಿದ್ರ್ಯ ದುಃಖ ಭಯಹರಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ದಯಾರ್ದ್ರ ಚಿತ್ತ ಸರ್ವ